0: anticipated. ಸಚಿಮಂತರ ಮಹಾರಾಣಿ ಸೀತಲ
1: ವಾಹಿಗುರು ಜೀ ಕಾ ಖಾಲಸಾ ವಾಹಿಗುರು ಜೀ